0: ಮೇ ಜಿಗರಿ ಮುಖಾರ್ಮಿ ಧರದ ಧರ್ಮಿ ಕದದ ಜಿತೋರ್ಮಿ ಧದ ಶಿಖರೋರ್ಮಿ
1: ಧರ್ಮಿ ಕೃತ ಜನ ನವಗ್ನ ಗರ್ವ ಚರ್ವಣ ಧನು ಜನ ಶಿಖರ ಶೇಖರ ತನು ನಿಗದತಿ ಮಿರ
0: ಭಾಗೇ ಪರಿಸರ್ವಾಗೇ ದಯಿತೇ ಪ್ರಾಣೇಶ್ವರ ಮುಖ ನಾಣೀ ಲೋ ರಸ ವೇಣೀ ನಿಮ ಶುಭ

ಜಂಗಾಲ ಜಂಗಾಯುಗಳ ನವ್ಯದಳ ಭಂಜಮಲ ಪೀತಮಲ ಶೋಡಿಮಲ ಸಂಗಮಲ ಸಜಾಶ್ರಯ ಬಲ ಬಂದೀಕೃತ ಶರದಿಂದು ಮಂಡಲೀ ಬಿಭ್ರಮದಾದ ಪ್ರಶುಭ್ರ ಪುನಃಭವಾಧಿಕ್ಷಿತಾಂಗುಳಿ ಗಾಳಲಿ ಪೀಡಿತ ಪದ್ಮಾಸನ ಜಾನುತಲಾವತಿ ಲಂಬ ವಿಡಂಬಿತ ಮಾರಣ ಶುಂಡ ದಂಡ ವಿಜಂಬಿತ ನೀಲ ಮಣಿಮಯಜ ಕಲಕಲಕ ವಿಭ್ರಮದಾಜಿ ಮೃಣಾಲ ಲತಾಯತ ಸಮುಜ್ವಲ ತತರ ಕನಕವಲಯವಲ್ಲಿ ಸಜಿತರ ಬಾಹುದಂಡ ಯುಗಲ ಯುಗಪತಿದ ಕೋಟಿ ಮಕರ ಕಲಂಗಕರ ಮಂಡಲ ಜಾಜ್ವಲ್ಯಮಾನ ಸುದರ್ಶನ ಪಾಂಡರನ್ಯ ಸಮುತ್ತಂಗಿರ ಗಂಗಾಪರ ಬಾಹುಯುಗಳ ಅಭಿನವದಾನ ಸಮುತ್ತೇಜಿತ ಮಹಾಮಹಾನೀಲ ಖಂಡಮ ದಂಡನ ನಿಗುಣ ನಲೀನ ಪರಿತ ಪ್ರಕಾತ್ಮಸ್ವರ ಗವಚಿತ ಮಹನೀಯ ತಾಳಗ್ರಾಮ ಪರಂಪರಾ ಸುಭಿತ ನಾಭೀಮಂಡಲ ಪರಿದಂತ ಲಂಬಮಾನ ಪ್ರಾಲಂಬ ದೀಪ್ತಿ ಸಮಾರಂಭಿತ

ಪರ ಮೋಹಾವಹ ಮಹಿಮೃತಮಾದಿಗಳ ಪಿಂಗಾಗತಿ ಬೃಂದಾರ ನಿಭಾಂಗಾರ ಧನಾಂಗಾಮಲ ನಿಷ್ಕಾದಿತ ದುಷ್ಟಾಯಗ ನಿಷ್ಠಾವಳಿ ಧರ್ಮಪ್ರಭಾಪಛವಿ ತಾಪಪ್ರದ ಕನಕಪಾಲಿಕಾ ಪಿಸಂಗಿತ ಸರ್ವಾಂಗ ನವದಲಿತ ನಲವಲಿತ ನಮಲಗಜ ಮಹಾಭಿಜಿ ಮಧುಲಲಿತ ಚತುರ್ದರ ಪ್ರಫುಲದರ ಸರಸದರ ಕನಕ ಸರಮಜ ರುಚಿರ ಕಂಠಿಕಾ ಕಮನೀಯ ಕಂಠ ಪಾತಾಸನಾಧಿಪತಿ ಜನ ಗಮನ ಪರಿಚರಣ ರಚಿ ಸಮೇತ ಅಖಿಲ ಪಣಧರ ದಿಪತಿ ಗರವರ ಕನಕ

ಮಡ್ಡುಡಿಂಡಿ ಮಡಮರದ್ಧರ ಕಾಹಳಿ ಪದಹಾವಳಿ ಮೃದು ಮದ್ದಳಾದಿ ಮೃದಂಗ ದುಂದುಮಿ ಢಕ್ಕಿಗಾ ಮುಗ ಹೃದ್ಯವಾದ್ಯ ಮಧುರ

ಪಮರಿಸ ಪಮತದಾರಿ ಪಮರಿಸ ಪಗಮಹ ಮರತ ಗಣೇಶಯ ಕುಮುದಗಿದ ಪರಿಪೂರ್ಣ ನಗ ಸುರ ಸುರ ಪೂಜದ ದಿಪಯೋ ನಿವಾಸ ಹರಣ ಸುಂದರ ತರ